ಕೈಲಾಸ ಕಸುಜಿ ಕೋಶ ಮೊನ್ನೆ ಮಹಿರ ಬಣ್ಣ ಲಾಗಿ ಆ ಇಂದ್ರಪತಿ ಮರದ ನಡೆಯಲ ಬಣ್ಣ ಲೈ